0: ಉತ್ತರ ಮಂಡಳಿ ಕೋಪಿಸಿಕೊಳ್ಳು ತೆರೆಯ
1: ಕೆಸೆ ಆದ್ರೆ ಹಂಗನ್ನ ಬೇಗಿಲ್ಲ ತೀನವನಿವೆ ಕೆಸಡ ಸಿದ್ದಾಲೇಪ ಕೆಸ ಸಿರಪ್ಪೆಗ ಬಿವಾಮ ಹಂಗನ್ನ ನಿಮಿ ನೆತಿಕೆಲ್ಲಮ ದಾನ್ನ ಪುಡು
2: ನಿಯಮ ಆಯುರ್ವೇದ ಒಸು ಕೆಸ ಸಮನೀಕರಾಯಿ
1: ಮಾರೈನಿ
3: ಬೀಂದೆ

ಕವಿಕಾರಿಗೆ ಆದರೆ ಸಾರ ಸಂಖ್ಯೆ ಕಲ್ಪಲಕ್ಷ ಅಜ್ಞತಿವೇದ ಉಂಬಟೈ ಮಠಾಯಿ ಆದರೆ ಕಟಮಿನ್ನ ಸಮರಿಟೆ ಹೆಮ್ಮೆ ವೇದ ಏ ಹಿಂದ ಮನಿಕ ಹೊಂದ ಮೇ ಕಹನ್ ಆಯ್ ಬವೇ ಕುಂಬ ಮಗೆ ವೆನ್ನ ಕಿರ ಮೇ ತನ್ಹಾವ ಏ ಗಾಸೀಮಾಂತಿಕಾಯ್ ಉಂಬೆ ಪಪುವ ಸಿಗುದ ವೇಲ ಮಟ ನಿವೆನ್ನ ಪುಲುವಂಗ್ ವೈನೇದ ಮತ್ತು ಉಪದಿನ ಹೆಮ್ಮ ಬವೇ ಕುಂಬ ಉಂಬಾಯಿ ಮಗೆ ಪನ ಗೆಹನ ಹದವತ ಬಾಯಿ ಮಾ ಜೀವತ್ ಕರಣ ಹುಸ್ಮ ಪದ ಅಹಂ ಬೆಂಗ್ ಹಮ ವಿ ಹದವತೆ ಗೆಂಬೂರುಮ ತನನವ ಹದವತ ಪುರಾಮ ರೆಂದಿ ಸಿಟಿಯಾನವ ಜೀವಾತ್ಮ ಪೋ ಉಂಬವಮ ಹಿತ ಇಲ್ಲನ ಕಾರಣೆ ಮಗೆಂ ಅಹನ್ ನೆಪ ಸಮಾರವೀಟ ಪೆರಬವೇಕ್ ಮಂಗ್ ನುಂಬ ವಾಹಿಮಿಕರ ಗಾನಟತಿ ನಿಮುತ್ ಆದರೇ ನಂ ಕರನ್ನತಿ ಆಯತ್ ಗ್ಯಾನ ಮಂಗ್ ಏಕ ಮೆಗೆ ದೇಯ ಉಂಬೈ ಮಗೆ ಬನಗೆಹನ ಹದವತ ಉಂಬೈ ಮಾ ಜೀವತ್ ಕರಣ ಹುಸ್ಮ ಪುದ ಆದರೇ ಮಮ್ಮ ಮೇನ ಇಪ್ಪದನ ಹಮ್ಮ ಬವೇಕಮ ನಂಗ್ ನುಂಬೇ ಪುಂಚಿ ಕವಿಕಾರಿ ತತ್ಪರ ತುನ್ಸಿಯ ಹೆಟ್ಟಟತ್ ವೇಗೆ ಹಿತ ತಾಮ ಗಹನ ಸಂಡಿ ನತುವಮ ಉಗುರೆನ್ ಪಹಲಟ ಉಗುರೆನ್ ಪಹಲಟ ರೂಟನ ವಿಸ್ಕಿ ಶಾಟ್ಟಕ ಸಿಗರೆಟ್ ವೇ ದುಮ್ ಸರಟ ಅಸ್ವಲತ್ ಕಂದುಲು ಪಿರನ ಕಂದುಲು ಗ್ಲಾಸಿಯರ್ ವಗೆ ಗಲನ ರಾತು ಪಾಟ ಅಸ್ಕೆವನಿ ಬಾರವೇನ ಎತ್ ಕರುಮೆಟ ಗ್ಯಾಸಿಲಾಯಕ ಪಿಮ್ಮೆ ನಿಂದನುತ್ ಮಂಗು ಬೋಮ ಹೋಯನ ಜನನಿ ಭವಂತಿಕ ಆದರಣೀಯ ತರಂಗ ಅದಾಪಿ ಮ್ಯಾರಿಕರಲ ಅವರದು ದಹಾಯಕ್ವೆನ ಇತಿಂಗ್ ಅಪಿ ಸತ್ತೂಟಿಂಗ್ ಇನ್ನು ದರ್ರ ದೆನ್ನತ್ತೆಕ್ ಹರಿ ಆಸಾವೆಂ ಹಿತ ನಿವೆನ ಒಯಾಗಿ ಕಟಹಂಡ ತಹಗೆನ ಆದರೆ ವಿಂದಿನ ಹಿತವತಿ ಪಿಲಿ ಅಂದಲ ನಾಲಿ ಮೇ ಆದರ ಗೀತೆ ಅದ ಪ್ರೇಮೇ ಸಮರಣ ಇದೆ ನಟ